ಮಜ್ಜನ ಹರಸರೆ ಸಾವ್ ಕೇಳಬೇಕು ನಾಸ ಮನ ಹರ್ಸದಾ ಮಜ್ಜನ ಗೋವಿಂದ ಸಜ್ಜನ ದುಃಖ ಅಂಧೇರಾ ನಾಸೇ ಜನ್ಮ ಮರಣ ನಾ ಹೋಯ ತಿನ್ ಕೋ ಕಟ್ಟೇ ಜಮಕೇ ಫಾಸೇ ಮಿಲ್ ಸಾಧ ಸಂಗೇ ನಾಮ ರಂಗೇ ತಾ ಪೂರ್ಣ ಆಸೋ ಬಿನವಂತ ನಾನಕ ತಾರ ಕಿರ್ಪಾ ಹರ ಚರಣ ಕಮಲ ನಿವಾಸೋ ತಯ ಅನಂತ ವಿನೋದ ಸದಾ ಅನಹ ಚುಣಕಾರೋ ರಾಮ ಮಿಲ್ ಗಾವೇ ಸಂತ ಜನಾ ಪ್ರಭ ಕಾ ಜಯಕಾರೋ ರಾಮ ಮಿಲ್ ಸಂತ ಗಾವೇ ಖಸಮ ಭಾವೇ ಹರ

ಭಂಡಾರ ಅಜ್ಞಾನನ ಸೂಜ್ಯ ಮಹಾಗುಬಾರ ಪ್ರಪತ್ ವ್ಯಾಪ್ತ ಜರಕ್ಕೆವಾರ ಜಾಣ್ಣ ಪೈಗೆ ಪ್ರವದರಬಾರ ಆಸ ಅಂದೇಶ ಬಂದ ಪರಾನ್ನ ಮೈಲ್ನ ಪಾವೆ ಬಿರ್ತ ಬೇಗಾನ್ನ ಸಗಲ ವ್ಯಾಧಕ ವಸ ಕರ ದೀನ್ನ ಹಿರ್ತ ಪ್ಯಾಸ ಜ್ಯೋ ಜಲ ಬಿನ ಮೀನ್ನ ಕಶು ಸಿಯಾನಪ ಉತ್ತನಾ ಮೋರಿ ಏಕ ಆಸ ಠಾಕುರ ಪ್ರವತೋರಿ ಕರೋ ಬೇನತಿ ಸಂತನ ಪಾಸೆ ಮೇಲಯೋ ನಾನಕ ಅರ್ದಾಸೆ ಪಯೋ ಕಿರ್ಪಾಲ್ ಸಾಧ ಸಂಗ ಪಾಯ ನಾನಕ ತೃಪ್ತೆ ಪೂರಾ ಪಾಯ ಅರ್ಹಾವ ದೂಜಾ ರಾಗ ಸೂಹಿ ಮಹಲ್ಲಾ ಪಂಜವಾ ಕಾರ ತೀಜಾ ಏಕ ಓಅಂಕಾರ ಸದ್ಗುರ ಪ್ರಸಾದ ಮಿಥನ ಮೋಹ ಅಗನ ಸೋಗ ಸಾಗರ ಕಾರ ಕಿರ್ಪಾ ಉದರ ಹರ ನಾಗರ ಚರಣ ಕಮಲ ಸರಣಾಯ ನಾರಾಯಣ ದೀನಾನಾಥ ಭಗತ ಪರಾಯಣ ಅರ್ಹಾವ ಅನಾಥಾನಾಥ ಭಗತ ಪಯ ಮೇಟನ ಸಾಧ ಸಂಗ ಜಮ ದೂತ ನಾ ಪೇಟನ ಜೀವನ ರೂಪ ಅನೂಪ ದಯಾಲ ರಮ ಗುಣ ಕಟ್ಟಿಗೆ ಜಮ ಜಲ ಅಮೃತ ನಾಮ ರಸ ನಿತ ಜಾಪೆ ರೋಗ ರೂಪ ಮಾಯಾ ನಾ ವ್ಯಾಪೆ ಜಬ ಗೋಬಿಂದ ಸಂಗೀ ಸವತಾರೇ ಓ ತನಾ ಪಂಚ ಬಟವಾರೇ ಮಾನ ಭಯ ಕ್ರಮ ಪ್ರಭ ಏಕ ತೇ ಆಯ